0: ಸೌಮ್ಯ
1: ಅವರ ಸೌ ಯಾರ ಮನದಿ ಗೋರೇಶ ಮನದಿ ಮನದಿ ಶಯ ಬಿಲ್ಕುಲ್ ಬರುಬಾರಿ ಸನಗೆ ಶಯ ಜೋಡಿ ಬರುಬಾರಿ ಅಮೇರಿಕೆ ಲಿ ಹಲಕ್ ಸನಗೆ ಶದಿ ಟೋಲ್ ಸರ ಉಡಿ ಪುಡದಿ ಸರ ಉಡಿ ಮೊಸರ ಶಾ ಮೇಲ್ಕೆ
2: ಹಲೋ
1: ಆರಾಮ ಸರ ಡಬ್ಬೈ ಕಸ್ಮೆಟಿಕ್ಸ್ ಆಫೀಸ್ ಕಾಫಿಶಿಯಲ್ ನಂಬರ್ ಬಿಖ್ತಾರ.

ಅಯ್ಯ ವರ್ಸರ ವರ್ಸರ ಏ ವರ್ಸರ ವರ್ಸರದ ಕರಕ್ ಅಮನ್ ರೇಡಿಯೋ ಸಮರಂ ಸೀನಿಯರ್ ಡಿ ತಾರಿಕ್ ಅಜೀಜ್ ಬಾಯ್ ಅಹೀನಾಬಾದ್ ಎಂ ಎಸ್ ಡಿ ಬಾಯ್ ಸರ ಸಮರ ಮ್ಯಾನೇಜ್ಮೆಂಟ್ ಅಗೋಟೋಲ ಹೋಮ್ ಲಗ್ನ ತೇಜ್ಯಾತ ಶುಕ್ರಿಯಾ ಅದಕ್ಕೂ ಅದಾವು ಅದಾ ಕವಲೆ ಹೋಮ್ ಪಕಾರ್ ದಿ ಮನೆ ಶುಕ್ರಿಯಾ ಅದ ದೇ ಚೇನಲ್ ಹೋಮ್ ಅದಕ್ಕೂ ಚಿತಾಸು ಮುಂಗಾರ ತೀಸರ ಬಹಾಲ್ ಕಡಲೆ ಜಮಾ ಆವಾಜ್ ತಾಸ ವಗುನು ರಸಿ ಪಾಸ್ ಕವಲು ಕೇದ ದೇ ಚೇನಲ್ ಪುರಾ ಪುರಾ ಕಿರ್ದಾರ್ ಅದಾ ಕಡಲ ಓಕೆ.